ನನ್ನ ಕಟುಕದ ತೊಂದಟ ಮಡಲೆಟ ಗಂಡನ್ ಕರಡಿಗ ಕಡಿಯದು ವಟಿಯದು ಮಂಡನ್ ಕಟುಕದ ತೊಂದಟ ಮಡಲೆಟ ಗಂಡನ್ ಕರಡಿಗ ಕಡಿಯದು ವಟಿಯದ.